ವಧು ಪ್ರಸನ್ನ ಮುಖ ಚಂದ್ರ ಮಂಡಳೆ ವಿಭುಶಂಕರೇಂದ್ರ ವನಿತಾಭಿರಚಿತೆ ವೃಷಶೀಲನಾದರೈತೆ ಅತ್ಯಾದಿ ಸಪ್ತರ್ಷಯ ಸಮುಪಾಸ್ಯ ಸಂಖ್ಯಾಂ ಆಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯುಗಮಚಯಿತುಂ ಪ್ರಪನ್ನ ಶೇಷಾದ್ರಿ ಶೇಖರದಿಭೂತವಸು ಪ್ರಭಾತಂ ಪಂಚಾನಾಭ್ಯಭವಷಣಮುಖವಾಸವಾದ್ಯ ತ್ರೈವಿಕ್ರಮಾದಿಚರಿತಂ ವಿಭುತಾಃ ಸ್ತುವಂತಿ ಭಾಷಾಪತಿಃ ಪಠತಿ ವಾ ಸರಶುದ್ಧಿಮಾರಾತ್ ಶೇಷಾದ್ರಿ ಶೇಖರದಿಭೂತವಸು ಪ್ರಭಾತಂ ಈಶತ್ ಪ್ರಫುಲ್ಲ ಸರಸೀರು ಫಲಾದಿಕೇಣ ಪೂರದ ದ್ರುಮಾದಿಷು ಮನೋಹರ ಬಾಲಿಕಾನಾಂ ಆವಾತಿ ಮಂದಮ ನಿರಲಸಹ ದಿವ್ಯ ಗಂಧೈ ಶೇಷಾದ್ರಿ ಶೇಖರ ವಿಭೋ ತವರು ಪ್ರಭಾತಂ ಉನ್ನೀಯ ನೇತ್ರಯುಗ ಮುಕ್ತ

ಧೀಮಂಥನತಿ ವ್ರಘೋಷಾತ್ಕಲಿಂಗಿದಧತೆ ಕುಂಭ ಶೇಷಾದ್ರಿ ಶೇಖರ ವಿಭೂತಮಸು ಪ್ರಭಾತಂ ಪದ್ಮೇಶ ಮಿತ್ರ ಶತಪತ್ರ ಗತಾಧಿ ವರ್ಗ ಹರ್ತುಂ ಶ್ರಿಯಂ ಕುವಲಯಸ್ಯ ನಿಜಾಂಗ

ಅಧಿಕೇಲ ಕಲೇ ಮುದ್ರಾ ಭಜಗೋ ಬಭೂ ಶರಕೋ ಕಿ ಉದಾಸ್ಮರ ಕೋ ಕಿ ಸಮಾದ್ ಪ್ರತಿಬಲ್ಲ ದಿಗಾ ಭಿ ಮತಾ ಸುಖದಾ ಬಭೂ

ಸಂಜಯ ಕುಸಾಹಸ ಪದೇಶು ವಿವೇಕಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯ ಧ್ವಜ ಸುಧಾ ಕಲಶಾತ ಪತ್ರ ಭಜ್ರಾಂಕುಶಾಂಬುರು ಸಲಲ್ಲ ಕಟಕಟ ಚಕ್ರೈ ಭವ್ಯೈ ರಮಂತ್ರ ತಲೋಪರತ ಪಚಿಹ್ನೈ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಂಬೂಲ ರಜಿತಿ ಪರಾಜಿತ ಪದ್

ಭವಾಂಗನಸಗೋಚರಸೌ ಕುಮಾರ್ಯೌ ಶ್ರೀವೇಂಕಟೇಶಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀಮತಿ ತದನುರೂಪ ನಿಜಾನುಭಾವ ನೀಲಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ರತಃಕಿಲ ಸಾಂದರಾದೌ ಶ್ರೀವೇಂಕಟೇಶಚರಣೌ ಶರಣಂ ಪ್ರಪದ್ಯೆ. ನಿಧಿ ಶಿವಾದಿ ಕಿರೀಟಗೋಪಿ ಪ್ರತ್ಯುಕ್ತ ಪ್ರರೋಹೈ ನೀರಾಜನಾದಿ ಮುದಾರಾನೌ ಶ್ರೀವೇಂಕಟೇಶರಣೌ ಶರಣಂ ಪ್ರಪದ್ಯೆ. ವಿಷ್ಣೋಪದೇ ಪರ ಭಗಿ ಚುದಿತ ಪ್ರಶಂಸೌ ಯೋಮದ್ಭವ ಸೈ ಭೋಗ್ಯತಯಾಪ್ಯುಪಾತೌ ಭೂಯ ಸದೇ ನವಪಾಯಿ ತರಮ ಪ್ರತಿಷ್ಠೌ ಶ್ರೀವೇಂಕಟೇಶರಣೌ ಶರಣಂ ಪ್ರಪದ್ಯೆ. ಪಾರ್ಥಾಯ ತದಸದೃಶಸಾರಧಿನಾತ್ವಯೈವಯೌದನತಿತೌಸ್ವಚರಣೌಕ್ಷರಣಂ ರಜೇತಿ ಭೂಯೋಪಿಮಕ್ಕಮಿಹತೌಕರದನತಿತೌತೆ ಶ್ರೀವೇಂಕಟೇಶಚರಣಂಕ್ಷರಣಂ ಪ್ರಪದ್ಯೆ. ಮನ್ಮೂರ್ಧ್ನಿಕಾಲಯ ಫಡೇ ನಿಕಟಾತದೀಶು ಶ್ರೀವೇಂಕಟಾದೃಶಿಖರೇ ಶಿರಶಿಶ್ರುತೀನಾಂ ಚಿತ್ತೇತ್ಯನನ್ಯಮನಸಾಮಮಾಹಿತೌತೆ ಶ್ರೀವೇಂಕಟೇಶಚರಣಂಕ್ಷರಣಂ ಪ್ರಪದ್ಯೆ. ಅಮ್ಲಾನೃಷ್ಯದವನೀಲಕೀರ್ಣಪುಷ್ಪೌ ಶ್ರೀವೇಂಕಟಾದೃಶಿಖರಾಭರಣಾಯ ಮಾನೌ ಆನಂದಿತಾಖಿಲ ಮನೋನಯನೋತ್ತರಯಿತೋ ಶ್ರೀವೇಂಕಟೇಶಚರಣೌ ಶರಣಂ ಪ್ರಪದ್ಯೆ. ಪ್ರಾಯಃಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸನಾತಿಪಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀವೇಂಕಟೇಶಚರಣೌ ಶರಣಂ ಪ್ರಪದ್ಯೆ. ಸತತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ.

ಸಾಹಿತ್ಯಾಶ್ರಿತಾಯ ನಿರವಧ್ಯ ಗುಣಾಯ ತುಭ್ಯಂ ಶಾಂತಿಂ ಕರೋ ವೃಷಗಿರೀಶ ನಜಾತು ಮಹ್ಯಂ ಶ್ರೀ ಷಟ್ಕ್ರಿಯಾಧಿಕಯಾ ಪದುಪಾಯ ಭಾಗೇ ಪ್ರಾಪ್ಯೇ ತ್ವಯಿ ಸ್ವಯಂ ಉಪೇಯತಯಾ ಸ್ಫುರಂತ್ಯಾ ನಿತ್ಯಾಶ್ರಿತಾಯ ನಿರವಧ್ಯ ಗುಣಾಯ ತುಭ್ಯಂ ಶಾಂತಿಂ ಕರೋ ವೃಷಗಿರೀಶ ನಜಾತು